0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಬೆಳಗಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಕೇಳೋಣ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ. ವಾದಿರಾಜರ ಈ ರಚನೆ ಹಾಡಿದ್ದಾರೆ ಬಿಆರ್ ಗೀತಾ ಮತ್ತು ಮಾಲತಿ ಶರ್ಮಾ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ರಿಟನ್ ಬೈ ವಾದಿರಾಜ, ಸಾಂಗ್ ಬೈ ಬಿಆರ್ ಗೀತಾ ಅಂಡ್ ಮಾಲತಿ ಶರ್ಮಾ.

ಪುರಂದರದಾಸರ ಮತ್ತೊಂದು ರಚನೆ ಹಾಡಿದ್ದಾರೆ ಪಿ ರಮ, ಆಚಾರವಿಲ್ಲದ ನಾಲಿಗೆ. ಒನ್ ಮೋರ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಸಂಗ್ ಬೈ ಪಿ ರಮ, ಆಚಾರವಿಲ್ಲದ ನಾಲಿಗೆ.

ಮುಂಜಾನೆ ಎದ್ದು ಸಂಜೀವನೆನ್ನಿ ಸಂಗೀತ ಕಟ್ಟಿಯವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ವಿಜಯದಾಸರು. ಮುಂಜಾನೆ ಎದ್ದು ಸಂಜೀವನೆನ್ನಿ, ಅ ಕಂಪೋಸಿಷನ್ ಆಫ್ ವಿಜಯದಾಸ, ಸಂಗ್ ಬೈ

ಡಾಕ್ಟರ್ ವಿದ್ಯಾಭೂಷಣ ಅವರ ದನಿಯಲ್ಲಿ ಕೇಳೋಣ ನಂದನಂದನ ಬಾರು, ಪುರಂದರದಾಸರ ಈ ರಚನೆ. ನೌ ಡಾಕ್ಟರ್ ವಿದ್ಯಾಭೂಷಣ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಪುರಂದರದಾಸ, ನಂದನಂದನ ಬಾರು.

ರೂಪಾ ರಾವ್ ಮತ್ತು ದೀಪಾ ರಾವ್ ಸಹೋದರಿಯರು ಬಸವಣ್ಣನವರ ವಚನವನ್ನು ಹಾಡುತ್ತಿದ್ದಾರೆ. ಜಾಗದಾಗಲ ಮುಗಿಲಾಗಲ ಅವಚನ ರಿಟರ್ನ್ ಬೈ ಬಸವಣ್ಣ, ಸಂಗ್ ಬೈ ರೂಪಾ ಅಂಡ್ ದೀಪಾ ಸಿಸ್ಟರ್ಸ್. ಜಾಗದಾಗಲ ಮುಗಿಲಾಗಲ.

ಎಂಎಸ್ ಶೆಲ್ವ ಪಿಳ್ಳಯ್ಯಂಗಾರ್ ಮತ್ತು ಟಿ ನಾಗಮ್ಮ ಅವರ ದನಿಗಳಲ್ಲಿ ಕೇಳೋಣ ಒಂದು ಸಾಂಪ್ರದಾಯಿಕ ಗೀತೆ ಮಹಾವೀರಾಷ್ಟಕ. ನೌ ಲೆಟ್ ಇಸ್ ಲಿಸನ್ ಟು ಅ ಟ್ರೆಡಿಷನಲ್ ಸಾಂಗ್ ಮಹಾವೀರಾಷ್ಟಕಂ, ಸಂಗ್ ಬೈ ಬಿ ಎಸ್ ಶೆಲ್ವ ಪಿಳ್ಳಯ್ಯಂಗಾರ್ ಅಂಡ್ ಟಿ ನಾಗಮ್ಮ.

ಮರ್ತ್ಯಲೋಕವೆಂಬುದು ಬಸವೇಶ್ವರರ ಈ ವಚನವನ್ನು ಕೇಳೋಣ ವೃಂದಗಾನದಲ್ಲಿ. ನೌ ಲೆಟ್ ಅಸ್ ಲಿಸನ್ ಟು ಅ ಕೋರಿಸ್. ಮರ್ತ್ಯಲೋಕವೆಂಬುದು ರಿಟನ್ ಬೈ ಬಸವೇಶ್ವರ.

ಅಂಬಯ್ಯನುಲಿ ಅವರು ಹಾಡಿರುವ ಕರಿಗಿರೀಶ್ ಅವರ ರಚನೆ ಭೂಷಿತ ವನಮಾಲಾ ಶ್ರೀಲೋಲ. ಅಂಬಯ್ಯನುಲಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಕರಿಗಿರೀಶ ಭೂಷಿತ ವನಮಾಲಾ ಶ್ರೀಲೋಲ.

ಕೇಳುಗರಿ, ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನ ಕೇಳುತ್ತಿದ್ದೀರಿ. ನಾದಗಂಗೆಯ ನಿತ್ಯ ಪುಷ್ಕರ ಈ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you are listening to various compositions rendered by various artists. This program is a contribution of Akashvani Bengaluru, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಶಾಂತಾ ನರಸಿಂಹನ್, ಭಾಗವಹಿಸುತ್ತಾರೆ ವೀಣಾ ಮೋಹನ್.
1: ನಮಸ್ಕಾರ. ನಮಸ್ಕಾರ. ಈಗ ಕಲ್ಯಾಣಿ ರಾಗದ್ದು ಮಿಶ್ರ ಚಾಪತಾಳದಲ್ಲಿ ಪಂಕಜಲೋಚನ ಹೇಳ್ಕೊಡ್ತಾ ಇದ್ದೀನಿ. ಅದನ್ನೊಂದ್ಸಲ ಆರೋಹಣ ಅವರೋಹಣ ಹೇಳಿಬಿಟ್ಟು ಎರಡೆರಡು ಸಲ ಹಾಡಿ ಇದು ಸ್ವರ ಹಾಡಿಬಿಟ್ಟು ಸಾಹಿತ್ಯ
2: ಆಯಿತು.

ಗಮಬದನಿ ಸಾನ ಮುಂದಿನ ಸಂಗತಿಲಿ ತೋರಿಸ್ತೀವಿ. ಅಲ್ಲಿ ಇದು ಇದು ಈ ಸಂಗತಿಲಿ ಗಮ ಬರೇ ಅಲ್ಲಿ ಬಂದ್ಬಿಡ್ಬೇಕು ಹಿಂದಕ್ಕೆ.

0: ಸ್ವಲ್ಪ ಮಹಾಪ್ರಾಣ ಚೆನ್ನಾಗಿ ಉಚ್ಚಾರಣೆ ಮಾಡ್ಬೇಕಷ್ಟೇ. ಇವಾಗ ಅನುಪಲ್ವಿ, ಅದು ಎರಡಕ್ಷರ ಬಿಟ್ಟು ತಕ್ಕ ಸನಿ ದವ
1: ಸನಿ ದಬ
0: ದಬ ಪ ಅನ್ನೋದು ಮೂರನೇ ಕಾಲದಲ್ಲಿದೆ, ಒಂದಕ್ಷರ ತಳ್ಬೇಕಂದ್ರೆ
1: ಪಾಮನು ಪಾಪ
0: ಪಮ ಪಮ ಅದ ಅಂತ ತಗೋಬಹುದು.
1: ಸನಿ
0: ದವ ಪಾಪ
1: ಸನಿ ದಬ
0: ಪಾಮ ಹಾಗೆ ಪಮನೇ ಅದು. ಶಂಕ ಪಮ ಪಮ ಆಯ್ತಾ?
1: ಆಯ್ತು
0: ಬರ್ಕೊಂಡ್ರ ದಾನಿ ಸಾಸ
1: ದನಿ
0: ಸಾಸ ಅನ್ನೋದು ನಿಧಾನಕ್ಕೆ ಬರುತ್ತೆ, ದಾನಿ ದಾ ಮೂರು ನೀ ಮೂರು ಬೇಗ ಬರುತ್ತೆ.
1: ಆಯ್ತು
0: ಎರಡಕ್ಷರ ಬಿಟ್ಟು ಸ ಸ ಸ
1: ಸ ಸ ಸ
0: ನೀರಿ ಸ ಸ ನೀ ದ ಬೇಗ ಬರಬೇಕು.
1: ಗೀತ
0: ಹಾಕೊಂಡ್ರ
1: ಹಾಕೊಂಡಿದ್ದೀನಿ
0: ದ ಪ ದ ನೀ ನೀರ
1: ದ ಪ ದ ನೀ ನೀರ
0: ಅದು ನಿಧಾನಕ್ಕೆ ಬರುತ್ತೆ. ಅಲ್ಲಿ ಸಾಹಿತ್ಯ

0: ಅಂತ ನೀನಿದ ತಗೋಬೇಕು.
1: ಗೋಣ
2: ಗೋಣ
0: ಅಲ್ಲೇ ಸ್ವಲ್ಪ ಗಮಕ ಕೊಡ್ಬೋದು.
1: ದಾಪ
2: ದಾಪ
1: ಗೋಣ
2: ಗೋಣ
0: ಹಾಗೆ ಗೊತ್ತಾಯ್ತಾ?
2: ಗೊತ್ತಾಯ್ತು.
0: ಮತ್ತೆ ಎರಡಕ್ಷರ ಬಿಡಬೇಕು.
2: ಹಾ
0: ಸನಿ ತವಾಗ ಮೂರನೇ ಕಾಲ ಅದು.

0: ಶಾಸನ ಅನ್ನೋದು ಬೇಕಾದ್ರೆ ನಿಸರಿಗ ತಗೋಬಹುದು. ನಿಸರಿಗ ಸಾಸರಿಗ
1: ಸಾಸ
0: ನೀರಿ ಸಸ ನೀರ
1: ನೀರಿ ಸಸ ನೀರ
0: ಅದೇ ಡಿಟೊ ನಿಮಾದ
1: ನಿಮಾದ
0: ನೀರಿ ಸ ನಿಸಾದ
1: ನೀರಿ ಸ ನಿಸಾದ
0: ನಿಮಾದ ನೀರಿ ಸನಿ ಎಲ್ಲ ಬೇಗ ಬರಬೇಕು. ಗೀಟ್ ಹಾಕೋಣಿ ಕೆಳಗಡೆ ಸಾದ ನಿಧಾನ ಅದು
1: ಸಾದ
0: ಗುಣಗೆ ಮಾತ್ರ ಅದು ಚೇಂಜ್ ಆಗುತ್ತೆ.

0: ಇಷ್ಟಿರಲಿ ಇವತ್ತು.
1: ಆಯ್ತು,
0: ಮುಂದಿನ ಕ್ಲಾಸ್ ತರಗತಿಯಲ್ಲಿ ಹೇಳ್ಕೊಡ್ತೀನಿ.
1: ಆಯ್ತು,
0: ಅದು ಅರ್ಥ ಆಗಿದೆ ಸ್ವಲ್ಪ?
1: ಅರ್ಥ ಆಗಿದೆ.
2: ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಶಾಂತಾ ನರಸಿಂಹನ್, ಭಾಗವಹಿಸಿದ್ದವರು ವೀಣಾ ಮೋಹನ್. ಈ ಕಾರ್ಯಕ್ರಮ ಅಮೃತವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿ ಹಿರೇಮಠ್ ಅವರ ವಯಲಿನ್ ವಾದನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ಡಾಕ್ಟರ್ ರಾಚಯ್ಯ ಹಿರೇಮಠ್. ಮೊದಲಿಗೆ ರಾಗ್ ಬಸಂತ್ ಮುಖಾರಿ.
1: You are listening to violin recital by Shrimati Akka Mahadevi Hiremath. She is accompanied on tabla by Dr. Rachaya Hiremath. Listen to Hindustani violin recital by Shrimati Akka Mahadevi Hiremath. Rag Basant Mukhari.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿ ಹಿರೇಮಠ್ ಅವರ ವಯೋಲಿನ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ಡಾಕ್ಟರ್ ರಾಚಯ್ಯ ಹಿರೇಮಠ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಹೇಮಂತ್.
1: ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಹೇಮಂತ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿ ಹಿರೇಮಠ್ ಅವರ ವಯಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಡಾಕ್ಟರ್ ರಾಜಯ್ಯ ಹಿರೇಮಠ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಶ್ರೀಮತಿ ಅಕ್ಕ ಮಹಾದೇವಿ ಹಿರೇಮಠ್. ಶಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಡಾಕ್ಟರ್ ರಾಜಯ್ಯ ಹಿರೇಮಠ್. This program was contributed by Akashavani Dharwad Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಆಲತ್ತೂರು ಸಹೋದರರಿಂದ ಹಾಡುಗಾರಿಕೆ. ವಯಲಿನ್ ಸಹಕಾರದಲ್ಲಿ ಟಿಎಸ್ ತಾತಾಚಾರ್, ಮೃದಂಗ ಎಂಎಸ್ ರಾಮಯ್ಯ, ಖಂಜಿರ ಎಸ್ ಶೇಷಗಿರಿದಾಸ್. ಮೊದಲಿಗೆ ತ್ಯಾಗರಾಜರ ರಚನೆ ರಾಮನಿ ಪೈ ಕೇದಾರ ರಾಗ ಆದಿತಾಳ. Welcome to today's Carnatic Classical Music Program. Dear listeners, in today's program we bring you vocal rendition by Alathuru Brothers. Their accompanists are on the violin T.S. Tatachar, on the mridangam M.S. Ramayya, on the khanjira S. Sheshagiridas. To begin with, Ramani Pai, set to Kedara Raga Adithala, written by Tyagaraja.

ವಿದುಲಕ್ಕು ಮಾಯಾ ಮಾಳವಗೌಳರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ರಚನೆ. ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಮಾಯಾ ಮಾಳವಗೌಳರಾಗ ಆದಿತಾಳ ವಿದುಲಕ್ಕೂ.

ಇನ್ನೀಗ ಕೇಳಿ ವಿಶ್ವೇಶ್ವರ ದರ್ಶನ. ಸ್ವಾತಿ ತಿರುನಾಳರ ರಚನೆ, ಸಿದ್ದಭೈರವಿರಾಗ ರೂಪಕ ತಾಳದಲ್ಲಿದೆ. ವಿಶ್ವೇಶ್ವರ ದರ್ಶನ ರಿಟನ್ ಬೈ ಸ್ವಾತಿ ತಿರುನಾಳ್, ಸೆಟ್ಟು ಸಿಂಧು ಭೈರವಿರಾಗ, ರೂಪಕ ತಾಳ.

0: ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಲತ್ತೂರು ಸಹೋದರರ ಹಾಡುಗಾರಿಕೆಯನ್ನು ಆಸ್ವಾದಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಟಿಎಸ್ ತಾತಾಚಾರ್, ಮೃದಂಗ ಎಂಎಸ್ ರಾಮಯ್ಯ, ಖಂಜರ ಎಸ್ ಶೇಷಗಿರಿ ದಾಸ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard vocal rendition by Alathuru Brothers. Accompanists were on the violin T.S. Thattachar, on the mridangam M.S. Ramayya, on the kanjira S. Sheshagiri Das. This program is a contribution of Akashwani Bengaluru, Anytime Indian Music.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಆಕಾಶವಾಣಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಮೊದಲು ಕೇಳೋಣ ನಿಲಯದ ಕಲಾವಿದರಿಂದ ವಾದ್ಯವೃಂದ. ಮೊದಲು ಆದಿತಾಳದಲ್ಲಿ ಕಾಪಿರಾಗದ ರಚನೆ. ದಿಸ್ ಇಸ್ ಆಕಾಶವಾಣಿ ಇನ್ ದ ಪ್ರೋಗ್ರಾಮ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್. ನೌ ಲೆಟ್ ಅಸ್ ಲಿಸನ್ ಟು ಆನ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ದ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು A composition of Kapiraga set to Aditala.

ಈಗ ಕೇಳಿ ಋಷಭಪ್ರಿಯ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ ಮಹಿಮ ದಕ್ಕಿಂಚು ಕೋವಯ್ಯ. ಮಹಿಮ ದಕ್ಕಿಂಚು ಕೋವಯ್ಯ, ಲಿಸನ್ ಟು ಅ ಕೃತಿ ಆಫ್ ತ್ಯಾಗರಾಜ, ಸೆಟ್ ಟು ಆದಿತಾಳ ರಿಷಭಪ್ರಿಯ ರಾಗ.

ಅಮೃತ ವರ್ಷಿಣಿ ಸಂಗೀತ ವಾಹಿನಿ ಎಫ್ಎಂ ಕಂಪನಾಂಕ 100.1 ಮೆಗಾಹೆರ್ಟ್ಸ್ನಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳೋಣ ನೀಲಮಣಿ ರಾಗದ ರಚನೆ. ಆದಿತಾಳದಲ್ಲಿ ನಿಬದ್ಧವಾಗಿದೆ. ನೌ ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್, ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಇನ್ ನೀಲಮಣಿ ರಾಗ ಆದಿತಾಳ.

ಇನ್ನು ಮುಂದೆ ಕೇಳಿ ರಾನಿಧಿ ರಾದು ಮಣಿರಂಗು ರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ದ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ರಾನಿಧಿ ರಾದು ಮಣಿರಂಗು ರಾಗ, ದಿಸ್ ಇಸ್ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಆದಿತಾಳ.

ಸನಾತನ ಪರಮ ಪಾವನ ಫಲಮಂಜರಿ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ಕೃತಿ. ಸನಾತನ ಪರಮ ಪಾವನ, ದಿಸ್ ಇಸ್ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ, ಸೆಟ್ ಟು ಫಲಮಂಜರಿ ರಾಗ ಆಂಡ್ ಆದಿತಾಳ.

ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳುತ್ತಿದ್ದೀರಿ. ಕೊನೆಯದಾಗಿ ಸರಸ ಸಾಮದಾನ ಕಾಪಿ ನಾರಾಯಣಿ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ. ಕನ್ಕ್ಲೂಡಿಂಗ್ ದ ಪ್ರೋಗ್ರಾಂ, ಲೆಟ್ ಅಸ್ ಲಿಸನ್ ಟು ಸರಸ ಸಾಮದಾನ ಕಾಪಿ ನಾರಾಯಣಿ ರಾಗ ಆದಿತಾಳ. ದಿಸ್ ಇಸ್ ಕಾಂಪೋಸಿಷನ್ ಆಫ್ ಶ್ರೀ ತ್ಯಾಗರಾಜ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ನಿರ್ಮಾಣ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆನ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ಸ್ಟಾಫ್ ಆರ್ಟಿಸ್ಟ್ಸ್ ಆಫ್ ಆಕಾಶವಾಣಿ. ದಿಸ್ ಪ್ರೋಗ್ರಾಂ ವಾಸ್ ಕಂಪೈಲ್ಡ್ ಅಂಡ್ ಕಾಂಟ್ರಿಬ್ಯೂಷನ್ ವಾಸ್ ಫ್ರಮ್ ಆಕಾಶವಾಣಿ ಬೆಂಗಳೂರು.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳುವಿರಿ ರಾಗ್ ರಾಗಿಶ್ರೀ ಕೌನ್ಸ್ ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಬಿರಮೂರಾ ಧೃತ್ತೇನ್ ತಾಲ್ ಸುಂದರ ಬಲ್ಮಾ
1: Listen to Hindustani vocal recital by Ustad Gulam Mustafa Khan. Rag Rageshri Kamus. Khyal Vilambit Ektal. Eri Bira Mora. Drat Tintal. Sundara Balamang.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಶರೀಫ್ ಅಹಮದ್ ಖಾನ್, ಹಾರ್ಮೋನಿಯಂ ಮಶ್ಕೂರ್ ಹುಸೇನ್, ಸಾರಂಗಿ ಶಬೀರ್ ಹುಸೇನ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಶುದ್ಧ ಸಾರಂಗ್, ಖಯಾಲ್ ವಿಲಂಬಿತ್ ಏಕ್ತಾಲ್ ತೂ ಕರೀಂ ರಹೀಂ, ಧೃತ್ತೇನ್ ತಾಲ್ ಸುಗನ ಬಿಚಾರೆ.
1: He is accompanied on tabla by Sharaf Ahmed Khan, harmonium by Mashkur Hussain, sarangi by Shabir Hussain. Continuing the concert, now listen to Rag Shuddh Sarang. Khyal Vilambit Ektal, Tu Karim Rahim, Dhrit Tintal, Sugama Bichar Hai.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶರೀಫ್ ಅಹಮದ್ ಖಾನ್, ಹಾರ್ಮೋನಿಯಂ ಮಶ್ಕೂರ್ ಹುಸೇನ್ ಹಾಗೂ ಸಾರಂಗಿ ಶಬೀರ್ ಹುಸೇನ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶರಾಫ್ ಅಹಮದ್ ಖಾನ್, ಹಾರ್ಮೋನಿಯಂ ಬೈ ಶ್ರೀ ಮಶ್ಕೂರ್ ಹುಸೇನ್, ಸಾರಂಗಿ ಬೈ ಶ್ರೀ ಶಬೀರ್ ಹುಸೇನ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ರವಿಚಂದ್ರ ಕೂಳೂರ್ ಅವರಿಂದ ಕೊಳಲು ವಾದನ, ಪಕವಾದ್ಯದಲ್ಲಿ ವೈಲಿನ್ ಸಹಕಾರ, ಮೈಸೂರು ಕೆಎಸ್ ರಾಜೇಶ್, ಮೃದಂಗ ಎಂ ಗುರುರಾಜ್. ಮೊದಲಿಗೆ ಸಾವೇರಿ ರಾಗದ ವರ್ಣ, ಆದಿತಾಳದಲ್ಲಿದೆ ಸರಸುಡ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಕ್ ಯು ಫ್ಲೂಟ್ ರಿಸೈಟಲ್ ಬೈ ರವಿಚಂದ್ರ ಕೂಳೂರ್, ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ಮೈಸೂರು ಕೆಎಸ್ ರಾಜೇಶ್, ಆನ್ ದ ಮೃದಂಗಂ ಎಂ ಗುರುರಾಜ್. ಟು ಬಿಗಿನ್ ವಿತ್ ವರ್ಣ ಸೆಟ್ ಟು ಸಾವೇರಿ ರಾಗ ಆದಿತಾಳ ಸರಸುಡ.

ಮನವ್ಯಾಲ ಕಿಂಚರ ತ್ಯಾಗರಾಜರ ಕೃತಿ ನಳಿನಾ ಕಾಂತಿರಾಗ ಆದಿತಾಳದಲ್ಲಿದೆ. ಮನವ್ಯಾಲ ಕಿಂಚರ ರಿಟನ್ ಬೈ ತ್ಯಾಗರಾಜ, ಸೆಟ್ಟು ನಳಿನಾ ಕಾಂತಿರಾಗ ಆದಿತಾಳ.

ತ್ಯಾಗರಾಜರ ಮತ್ತೊಂದು ರಚನೆ ರಂಜನಿ ರಾಗ ರೂಪಕತ್ತಾಳ ದುರ್ಮಾರ್ಗಚರ. ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ರಂಜನಿ ರಾಗ ರೂಪಕತ್ತಾಳ ದುರ್ಮಾರ್ಗಚರ.

ಇದುವರೆಗೂ ರವಿಚಂದ್ರ ಕೋಳೂರ್ ಅವರಿಂದ ಕೊಳಲು ವಾದನ ಆಲಿಸಿದರೆ. ವಯಲಿನ್ ಸಹಕಾರ ನೀಡಿದವರು ಮೈಸೂರು ಕೆಎಸ್ ರಾಜೇಶ್, ಮೃದಂಗ ಎಂ ಗುರುರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಫ್ಲೂಟ್ ರಿಸೈಟಲ್ ಬೈ ರವಿಚಂದ್ರ ಕೋಳೂರ್. ಆ ಕಂಪನೀಸ್ ವರ್ ಆನ್ ದ ವೈಲಿನ್ ಮೈಸೂರು ಕೆಎಸ್ ರಾಜೇಶ್, ಆನ್ ದ ಮೃದಂಗಂ ಎಂ ಗುರುರಾಜ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.